0: ಕಿಚಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ವೆಸಕ್ ಪೊಹೋದ ಸಂದ ಸಿವನೆ ಕೂರಗಲಿನ್ನೆನ ಸಿವಸುವನೆ ಬುದ್ಧುಗುಣ ಮುಮುನನ ವೆಸಕು ದಾನಯ
2: ಪೂಜ್ಯ ವತರ ಕುಮುರೇ ಧಮ್ಮರತನ ಹಿಮಿಯನ್ಗೆ ಅನುಶಾಸಕತ್ವೇ
1: ನೇತ್ರಾಲೋಕ ವೆಸಕ್
2: ವಿಸಕ್ ಪೊಹೋದ ಸ್ವೀತ ಪೂಜಾ ಪಿಂಕಮ್ಮಾಲಾವ
1: ಉತ್ತಮ ಧಾತು ವಂದನಾವ
2: ವಿಸಕ್ ತೋರಣ
1: ಪಹನ್ ಕೋಡೋ
2: ಸದಹಗಿ
1: ಪಿನ್ ಸಿತಿನ್ ಪ್ರತಿಪತ್ತಿ ಪೂಜಾವನ್ ಹಿ ಎದೇ ಸದಹ ಸಿತಿನ್ ಆಮಿಸ ಪೂಜಾ ದಕ ಕುಸಲ್ದಂ ವಡನ್ನಟ
2: ಕೂರಗಲ ನೇತ್ರಾಲೋಕ ವಿಸಕ್ ಕಲಾಪಯ
1: ವಿಸಕ್ ಪೊಹೋದ ಅಪಿ ಆಯಿತ್ ಕೂರಗಲಯಮೋ
3: පුදුපුදට එක්වන්න 0777676 අංකය අමතන්න
4: බැතිබර දායකත්වය
5: අනුතන කඩම මිලක් කසාගල ග්‍රීන් සුපර් ශාකා මාතලේ අතුරුගිරිය මුල්ලේරියාව නාරම්මල ගනේ මුල ගම්පොළ කසාගල සමූහ ව්‍යාපාරය වෙතින්
3: අවබෝධයෙන් සීලු පහසුකම් සමග ආරක්ෂිතව වන්දනාවට සුදුසු තැන ට්‍රැවල්නෙ තමතන්න

ಏನು ಖಾಲಿ? ಆದರೆ ಪರಿಸಂಕರಿಗೆ ಅತ್ತದ ಅನುಪಹಾಯ್ ಅನುಪಹಾಯ್ ಅನುಪಹಾಯನ್ ಅವಯನ್ನ ಮೆತ್ತೆಫೆಮ್ ಫೇಸ್ಬುಕ್ ಬಿಟ್ಟುವೆ ಮಂದಾರಾಮ್ ರೆವಾಲ್ ಪೋಸ್ಟ್ ಯಾತಿನ್ ಒಯಾಗೆ ಹಿತದಿಯಲೇ ಅನ್ನ ಮಂಬಲಾಗಿರಿ.